0: ಥಿಯೇಟರ್ ಟಾಪ್ ಸ್ಟೋರಿ.
1: ಸಂಚಾರಕ ಸಂವರ್ಧನ ದರ್ಶಕೆ ದಸವನ ಸ್ಥಾನ ಶ್ರೀಲಂಕಾವಟ. ಸಂಚಾರಕ ಸಂವರ್ಧನ ದರ್ಶಕೆ ಲೋವ ವೆಟಿ ಮದಿಯುನುವಾಕ್ ವಾರ್ತಾಕಳ ರಟವಲ್ ದಹಯಾತ್ರಟ ಶ್ರೀಲಂಕಾವತೇರಿ ಪತ್ವೇ ತಿಬೆನವಾ. ಏ ಲೋಕ ಆರ್ಥಿಕ ಸಂಸದ ನಿಕುತ್ಕಲ ದಿದಹಾಸ್ ವಿಸಿಹಯ ಸಂಚಾರಕ ಸಹ ಸಂವರ್ಧನ ದರ್ಶಕೆ ಅನ್ವಯ್ ದಿದಹಾಸ್ ವಿಸಿಹತರ ವಸ್ತ್ರೆ ಸಿಟ್ಟ ದಿದಹಾಸ್ ವಿಸಿಹಾಯ ವಸ್ತ್ರ ದಕ್ವಾ ಕಾಲೇ ಸಲಕಿಲಟ ಗಣಮಿನ್ ವಾರ್ತಾವ ನಿಕುತ್ ಕರುಣು ಲಭುವ ಎಂಬ ವಾರ್ತಾವನುವ ಶ್ರೀಲಂಕಾವ ಪಸುವನ್ನೇ ದಸವನ ಸ್ಥಾನೆಯ ದಿದಹಾಸ್ ವಿಸಿಹತರ ವಸ್ತ್ರಟ ಸಾಪೇಕ್ಷವ ಶ್ರೀಲಂಕಾವ ಸಂಚಾರಕ ಸಂವರ್ಧನ ದರ್ಶಕೆ ಲಭಾಯತಿ ಲಕುಣ ಸಂಖ್ಯಾವ ಸೆಟ್ ಹತ್ತರೈ ದಶಮತ್ತುನಾಯ್ ತುನಕ್ಕೆ ನಿಹಲು ಗೊಸ್ತಿ ಬೆನಪ ಮ್ಯಾತರ ವಸರೆ ಗತವು ಕಾಲೇ ತುಲ ಸಂಚಾರಕ್ಕೆನ್ ದಹಸೆ ಲಕ್ಷ ಹತ್ತರಿಸ್ ದಹಸ್ ದೆಸಿಯ ಬಹಳಸ್ ದಿನಕ್ಕೂ ದಿವ್ಯ ನಟಪಮಿನತಿ ಬವ ಸಂಚಾರಕ ಸಂವರ್ಧನ ಅಧಿಕಾರಿಯೇ ಪ್ರಕಾಶ ಕಲಾ ಮೆಮ ಮಾಸೆ ಮೂಲದಿನ ಬಿಸತುಲ ಪಮಿನತಿ ಸಂಚಾರಕ್ಕಿನ ಸಂಖ್ಯಾವ ಎಕ್ ಲಕ್ಷ ಹದ್ದಹಸ್ ಅನು ತುನಕ್ ಬೆಡಿಮ ಸಂಚಾರಕ್ಕಿನ್ ಪಿರಿಸಕ್ ಪಮಿನತೆ ಇಂಡಿಯಾ ವೆನ್ ದೆನ್ ಕ್ರೀಡಾ ಪೋತಾಕ್ ದೆದಹಾಸ್ ವಿಸಿಹಯ ಆಸಿಯಾನು ಕ್ರೀಡಾವುಳಲೇ ಮೀಟರ್ ಹಾರಸಿಯ ಕಡಲು ಪೆನಿಮೆ ಇಸೌವೇ ಅವಸಂತರಂ ಕೆಟ್ಟ ಶ್ರೀಲಂಕಾವೇ ಅಯೋಮಾಲ್ ಅಕಲಂಕ ಸುದುಸುಕಂ ಲಭಾತೆ ಬೆನವಾ ಪಿರಿಮಿ ಮೀಟರ್ ಹಾರಸಿಯ ಕಡಲು ಪೆನಿಮೆ ಪಲಮು ವಟೆ ಪಲಮು ತರಂಗೇಟೆ ಕುಅಯೋಮಾಲ್ ಎಂಬ ವಟೆಯ ತವನ ಸ್ಥಾನ ಹಿಮಿಕರಗಳು ಲಭುವ ಈ ತತ್ಪರ 49 ದಶಮಹತ್ತಾಯ ಅಟಕ ಕಾಲಕ್ ವಾರ್ತಾ ಕ್ರಮಿನ್ ಸೇಲಂ ತರಂಗವಟವಲ ಪ್ರತಿಫಲ ಸಲಕಿಲಿಟಿಗೆ ನಿಮೇದಿ ಅಯೋಮಾಲ್ಟ ಪಸ್ವನ ಸ್ಥಾನ ಹಿಮಿವತಿ ಬೆನವ ಓಹು ಮೀಟರ್ ಹಾರಸಿಯ ಕಡಲು ಪೆನಿಮೆ ಅವಸಂತರಂಗೇಟ್ ಸುದುಸುಕಂ ಲಭಾಗಿನ ತೇಯಾನುವಾಯ್ ಮ್ಯಾತರ ಪಿರಿಮಿ ದುರಪೆನಿಮಿ ಮೂಲಿಕ ವಟಿಟೆಕ್ಕೂ ಶ್ರೀಲಂಕಾವೇ ಗಯಾನ್ ಸಂಪಟ್ ಕಿಸಿದು ವಲಂಕು ಪ್ರತಿಫಲಯಕ್ ವಾರ್ತಾ ಕಿರಿಮಟ ನುಹಕಿವಿ ತಿಬೆನಪ
0: ಅನುಗ್ರಹಯ
2: ඔන්න දේවුනත් මං හරි කෙලින් මිනිහෙක්.
3: ඔව්. පේනවා පේනවා.
2: ඇයි?
3: ඔයා කෙලින් වුණාට ඔයාගේ වාහනය යන්නේ ඇදේටනේ.
2: මොකක්?
3: ස්ටියරින් එක එක පැත්තක වාහනේ තව පැත්තක.
4: ස්ටියරින් වීල් එක ভাইබ්‍රේට් වෙනවද? බම්ප්ස් වලදී නොකින් සවුන්ඩ්ස් ඇහෙනවද? ටයර් සමානව ගෙවෙන්නේ නැද්ද? එහෙනම් ඔබේ vehicle එකේ suspension සහ steering කොටස් check කරගන්න වෙයි.
5: 40 වසරක DSL විශ්වාසය සමග 355 suspension and steering parts. ඊමවක් නැති ගමනකට විශ්වසනීය තීරීම. 40 වසරක DSL විශ්වාසය සමග.